0: ದೌದಿನಾ.
1: ಏ ಅವ್ ದೌದ್
0: ಕಾಫ ಗೇಡಲಿ ತೊಂಬ ತೇಡಗೆ ತನಿತೋ.
1: ಏಯ್ ಅಹೆ ನಗಳ ಕಿನ್ನ ಅಬ್ ದೌದ್
0: ಹಯ ಅಣಗೆಳ ಕಿನ್ಯಾಯ್ ತನಿತೋ. ಐಶಿ ಮಾಗಿಲ್ಲೆ ಮಾವ ನೋಲಿ ಮಕ ಹೋಕಿನೋ ನಿಮ್ ಸಾಯ್ತು ಕಾನ ರಹದೋ ಕಿನೋ ಗಂತಿನೇ ಮನಿನೋಹೋ.
1: ಕೊಯ್ ಅಬ್ ದೌದ್ ಎಲ್ಲ ಅಮ್ಮ ಶಿತ್ತಾನ ಹರಾಯ್ ಮಾಲೋರ್ ಬಿಶೋನೈತಿನ್ ಹಲಾಲಿ ಮಾಲ್ ತೈಲೌನ
0: ಸಿನ್ನಿಗಾಲಾಯ್ತು ವಗ್ಗಿ ಶಿತಾನಮ್ಲೇಲ.

0: ಮೆಲೆಲಫ್ ಕೊಯ್ಯಲ್ಲ ಅದ್ದೆ ಫಂಡೆ ಲಮ್ಮಫ್ಲಿ ಮಾಡೆ
1: ಕೊಯ್ಸಿಗೆ ಮಿತಾ ಕೊಯ್ ಅನುತ ಅರಬಾಹು ಕೈಯ ಒಕ್ಕೆ ಗೀದೇಕ
2: ಮಾಡೆ ನೆಳೆತಿಯ ನಿಲ್ಕೊಯತ ಮರಿ ತೇ ತೆಕ್ಕೆ ಗದ್ದಕ್ಕಿಂದ ಯಾವ ಹಜ್ ಸಾಲಿ ಇತರೆ ಕುಹಾಂಶಿ ಮಾಗಿಲ್ಲದೆ ಇತರೆ ಕುಹಾಂಶಿ ಮಾಗಿಲ್ಲದೆ ಕಸು ಕೋಯರ್ ಹುದೀನ್ ಗಾಮೆದೆ ಕಸು ಕೋಯರ್ ಹುದೀನ್ ಗಾಮೆದೆ ತಡಹೆಂ ಸುಡ್ಡ ಮಮಾಗದೆ ತಡಹೆಂ ಸುಡ್ಡ ಮಮಾಗದೆ ಏನಿಮ್ ಎನ್ನೇಲೇ ತಶಿ ಮಾಗಿಲ್ಲದೆ ಮಾನೆ
3: ದಿಫೇಕೋ ನಂಡಗನೆ ಮತೂಲಡಕ್ತೆ
4: ಸರೋಡಗ್ತಂ ಸರ್ವಡಗ್ತ ಅಖ್ಯಾ ನಮ್ ತಗಿನ ಲಿಮ್ಮಕ್
1: ದೋದ ತುರುಕುತೆ ಮತಾನ ಹೋಕುವೆ ದೋದ ತುರುಕುತೆ ಒಬ್ಬ ಅಂತ ಹಾಯ ತಶಿ ಮಾಗಿಲ್ಲೆ ಅಬ್ದೌದ್ ಕೆ ಸಾಲಿಹಿಕ್ ಉಮಮರ ಕಿತಿನ್ ಎಲ್ಲಿನ ಇಮ್ಮರ ಬಾತಿಲಿ ತಿಫ್ರಿದಿನ್ ಉಮಮಬ್ತಿನ್
0: ಯಾಸದಾನಿಯ ಅನುತ ಗಾಲೈತಿ ಆಗಿನ ಅಲಿ ಗಾಲೈತಿ ಒಕ್ಕೆ ವಲಾ ಇಂಕಿ ಸನದ ಕಹಮಯ್ಯೋ ಸರ್ರಹಲೇಲ್ ತಗಾಲೈತಿ ನಿಗಾಲೈತಿ ಹಬೂಸು ಮಕಿನ್ನಿ ಅನುಲೇಲ್ ಇಯಾಲಿ ಕೊದೋ ಹಂಕೆ ತಮನಕ್ಕೆ ಇನ್ನೇಕೆ ಇನ್ನಿನುಮ ಕೋನಂಕೆ ತಮನಕ್ಕೆ ಅನುಗಾಲೈತು ಹಿನ ಮರು ಮಡಿಯ ಎಲ್ಲಿ ಸಿನಿಯಾಯ್ ಬಲ್ಲೋ ಎಲ್ಲಿ ಸಿನಿಯಾಯ್ ಬಲ್ಲೋ ಉಲಿ ಮ್ಯೂಹಾವ ಆಸದಾನಿಯ
3: ರೊಮ್ಮ ರೊಮ್ಮ
1: ಸಿಕ್ಕ ಸಿಕ್ಕ ಅಬ್ದೌದ್ ನ ಐದಾ ಕೇನು ಸುಕ್ತೇಲ್ ಹೇವುತಿ ಬಡ ಅಬ್ಬಹದೇ ಆ ಸುಗ ನಿಂಕಾಸ ಐತಿ ಬಡ ಅಬ್ಬಹದೇ ಆ ನೋಮ ಸುಗಿನ್ನೋನಿ ಕದೋಲೆ ಇಯಾಲೆ ತಮ್ಮಂಗೆ ಗದಯ ಖಾನಾಕಿ ಗರಿ ನಮ್ ಹೈಲ ಹಬೈ ತೊಮಿ ವಗೀನ್
0: ಯಾಸದಾನಿಯ ಅಲೀಲಿ ನಮ್ಮಾಕ್ ನಾಡಿಗೆ ವಾನಿಲಿ ನೀನೋ ಅಮಯಲೇಲ್ ಅಲಿ ಗಾಲೈ ತೊಂಕಿದ್ ನಮ್ ನಾಫಾ ಅಬ್ ಸಾಲಿಹ್ ಕೊರ್ಕೆ ಫದಾಮಲಿ ಕಹಬೇ ಹಿನಿಯೋ ಅಮೈ ಕಾಯ ಅಕ್ಕ ಬುಕ್ಯೋ ಕಾದು
1: ಕುಹಯೌತೋ ಕದು ಫಡ ತನೇನ್ ಕೊರ್ಕಿನ್ನಿ ವಲ್ಲ ಗಾಲೈ ತೊಕಿನ್ನಿ
0: ಇಂಕೋ ಫಡ ಖಾನೆ ಇಂಕೋ ಫಡ ಖಾನೆ ಯಾಸದಾನಿಯ
1: ಒಬ್ಬಾ ಅಂತ ಹೈ ಅಫ್ರಿದೀನನೆ
5: ಹಕ್ಕೆ ಸಿನಿಯೈ ಫರದು
1: ಕಾದು ಯ ಖಾನಾಕಿ ಶಿಮಾಗಿಲ್ಲೆ ತಾಲಿಬ್ಬು ಕಕ್ ದನ್ನಬ ಹೈತೆ ತನೆಂ ಅಕ ಹಯನೇಕ ಅಬ್ದೌದ್ ಬುಹ ಕಾಯಿನೇ ನನೆ ತ ಶಿಮಾಗಿಲ್ಲೆ ಬಿತಿಲೆ ತಿಫ್ರಿದೆ ತನೆಯ ಲೇಲ್ ಅಯ ಖಾನಾಕಿ ತಯೇ ಕೊಲ ಕಲ್ಲೆ ಅಕ್ಕಿನ್ನನ್ ಅರಬಲಿ ಅಕ್ಕೊ ಅಕ್ಕಿನ್ನನ್ ಅಬಿತೇನಲ್ಲೆ ದೌಯಾನಂಕೊ ಗಶಲ ಬುಕಲ ಕಾಯಿನೇ ನನೆ ಅಬಸೆ ಹನೆ
3: ಯಾಸದಾನಿಯ ತೈದ್ ನಿಸಿಮ ಅಬ್ದೌದ್ ಕಿನ್ನಿಕ್ ಗಾಹಿದ್ ನುಹೇ ಅಂತ
4: ಯೋ ಯಾಸದಾನಿಯ ಹಿಯೌಲೇ ಕಿನ್ನಿ ತಗಿನ ಹನಿ ತೆಸ್ಗೇಗೇಮ್ ಇಂಕಿ ಮಾಹಿತ್ ಕಲ ತಹಲಿ ಅರಬತ್ ಮಸೊಲಿಂಕು ಗಶಲನಲ್ಲಿ ಮಹಾಯಿನಂತ ಸಿನ್ನೆ ಹಾಡಿಗಿತಿನ್
1: ಇಂಕಿ ಮಾಹಿತ್ ಕಲತ್ ನೀರಿಕ ಕಾಲ ಕಿನ್ನಿ ಕತಾಸಂ ಆವಾಸೆ ಹಾನೆ ಎದ್ಗೆ ಹನಂಬಕಿ
6: ಈ ಅಬ್ದೌದ್ ಕದಿ ಅಶೆ ಲಮ್ಮ ಸೊಲಾಕು ಬಿಡೈ ಕರೇ ಅಖ್ಯಾನಂ ತೆಂಕಿನ್ನಿ ಕೊಯ್ಯಿ ರಬ್ಬಿ ಅಲ್ಹಮ್ದಲಿಲ್ಲ ಹುಂಕು ಅಜುಲ್ಮನ್ ಫ್ರಿದವಯ್ಯ